Jesus radi adum wo ho ye pa me nso me ho ye kwesia da ebe nyame eya adum akwesia da ebe ye honkronkron hwe guda ene ye bedi ne ho nkomo ye be ka ne ho asem